ದೋಸೋಹ ಪರಹಾರ ಸಹಸೋಚೀತ್ ತನ ಮನಸ್ಸಂಪ ಕೃಷ್ಣ ಪ್ರೀತ ತೀತರ್ ಏಕ ಅನೇಕ ಅಸಂಖ ಕರ್ಮ ತರ್ಮ ಬಹು ಸಂಖ ಅಸಂಖ ಬೇನ ಪಯ ಭಕ್ತಿ ಜನ್ಮ ಬೇರಂತ ಹರ ಗುಣ ಗಾವ ಬಿಲ್ ಪರಮಾರಂತ ಆಪ ಮರೆ ಮಾರೇ ಪೀಯಾಪ ಆಪ ಉಪಾಯ ಥಾಪ ಉತ್ತಾಪ ಸಿಟ್ ಉಪಾಯಿ ಜ್ಯೋತಿ ತೂ ಜಾತ ಶಬ್ದ ವಿಚಾರ ಮಿಲನ ನೀ ಪ್ರಾತ ಸೂತಕ ಅಗನ ಪಖೇ ಜಗ ಕಾಯ ಸೂತಕ ಜಲತಲ ಸಭ ಗೀತಾಯ ನಾನಕ ಸೂತಕ ಜನ್ಮ ಮರೀಜ ಗುರ ಪ್ರಸಾದಿ ಹರಸ ಪೀಜ ರಾಗ ಅಸ ಮಹಲ್ಲಾ ಪಹಿಲ ಆ ವಿಚಾರೇ ಸೋ ಪರಖೇ ಹೀರ ಏಕ ದೃಷ್ಟ ತಾರೇ ಗುರ ಪೂರ ಗುರ ಮನ ಮಂತೇ ಮನ ತೀರ ಐಸಾ ಸೌ ಸರಾಪೀ ಕರ ಸಚೀ ನಗರ ಏಕ ಲಿವ ತರ ರಹಾವ ಪೂಜೀ ನಾಮ ನಿರಂಜನ ಸಾರ ನಿರ್ಮಲ ಸಾಜ ರತ್ತಾ ಪೈಕಾರ ಸೇವತ ಸಹಜ ಕರ ಗುರ ಕರ್ತಾರ ಆಸಾ ಮನುಸಾ ಸಬ ದಿಲಾಯ ರಾಮ ನಾರಾಯಣ ಕಹೆ ಕಹಾಯ ಗುರ ತೇ ವಾಟ ಮಹಿಲ ಕರ ಪಾಯ ಕಂಚನ ಕಾಯಾ ಜ್ಯೋತ ಅನೂಪ ತಿರ್ ಪವನ ದೇವಾ ಸಗಲ ಸ್ವರೂಪ ಮೈ ಸೋ ತನ ಪಲ್ಲೇ ಸಾಚ ಅಕೂಟ ಪಂಚ ತೀನ ನವ ಚಾರ ಸಮಾವ ತರಣ ಗಗನ ತಲ ತಾರ ರಹಾವ ಬಾರ ಜಾತೋ ಉಲ್ಟ ಪರಾವ ಮೂರ್ಖ ಹೋಯ ನ ಆಖೀ ಸೂಜ ಜೇ ವಾರಸ ನೀ ಕಹೆ ಆ ಬೂಜ ಪೇತಾ ಮಾತಾ ಜಗ ಸ್ಯೋ ಲೂಜ ಊತಮ ಸಂಗತ ಊತಮ ಹೋವೇ ಗುಣ ಕೋ ತಾವೇ ಅವಗುಣ ತೋವೇ ಬಿನ್ ಗುರ್ಸೇವೇ ಸಹಜನ ಹೋವೇ ಹೀರಾ ನಾಮ ಜವೇ ಹರಲಾಲ ಮನ ಮೋತೀ ಹೈ ತಸ್ಕಾ ಮಾಲ ನಾನಕ ಪರಖೇ ನದರ ನಿಹಾಲ ಆಸಾ ಮಹಲ್ಲಾ ಪಹಿಲಾ ಗುರ್ಮುಖ ਗਿਆਨ ਧਿਆਨ ਮਨ ਮਾਨ ਗੁਰਮੁਖ ਮਹਿਲੀ ਮਹਿਲ ਪਛਾਣ ਗੁਰਮੁਖ ਸੁਰਤ ਸ਼ਬਦ ਨਿਸ਼ਾਨ ਐਸੇ ਪ੍ਰੇਮ ਭਗਤ ਵਿਚਾਰੀ ਗੁਰਮੁਖ ਸੱਚਾ ਨਾਮ ਮੁਰਾਰੀ ਅਰਹਾਉ ਆਏ ਨਿਸ ਨਿਰਮਲ ਥਾਨ ਸੁਥਾਨ ਤੀਨ ਪਵਨ ਨੇ ਕੇਵਲ ਗਿਆਨ ਸਾਚੇ ਗੁਰ ਤੇ ਹੁਕਮ ਪਛਾਣ ਸਾਚਾ ਹਰਖ ਨਾਈ ਤੇ ਸੋਗ ਅੰਮ੍ਰਿਤ ਗਿਆਨ ਮਹਾਰਸ ਭੋਗ ਪੰਚ ਸੁਮਾਈ ਸੁਖੀ ਸਵਲੋਕ ਸਗਲੀ ਜੋਤ ਤੇਰਾ ਸਭ ਕੋਈ ਆਪੇ ਜੋੜ ਵਿਛੋੜੇ ਸੋਈ ਆਪੇ ਕਰਤਾ ਕਰੇ ਸੋਈ ਤਾਏ ਉਸਾਰੇ ਹੁਕਮ ਸਮਾਵੇ ਹੁਕਮੋ ਵਰਤੇ ਜੋਤ ਪਾਵੇ ਗੁਰ ਬਿਨ ਪੂਰਾ ਕੋਈ ਨਾ ਪਾਵੇ ਬਾਲਕ ਬਿਰਧ ਨਾ ਸੁਰਤ ਪ੍ਰਾਣ ਹਰ ਜੋ ਬਿਨ ਬੂਢੇ ਅਵਮਾਨ ਬਿਨ ਨਾਵੇ ਕਿਆ ਲਹੇ ਸੁਨਿਦਾਨ ਜਿਸ ਕਾ ਅਨ ਥਨ ਸਹਿਜ ਨਾ ਜਾਣਾ ਪਰਮ ਪੁਲਾਨਾ ਫਿਰ ਪਛਤਾਨਾ ਗਲ ਪਾਗੀ ਬੌਰਾ ਬੌਰਾਨਾ ਬੂੜ ਤੂ ਜਗ ਦੇਖਿਆ ਤੋ ਡਰ ਪਾਗੇ ਸਤਿਗੁਰ ਰਾਖੇ ਸੇਵੜ ਪਾਗੇ